ಮಾಯಾಂ ರೋಮ ರೋಮ ಪ್ರತಿವೇದಕಾಯ ಮಮ ಉರ ಸೋಭಾಸಿ ಯಹ ಉಪಹಾಸಿ ಸೋನಾತ ಧೇರಾ ಮತಿ ತೇರ ನಾರಾಯ ಉಪಜಾ ಜಬ ಜ್ಞಾನ ರಮ

0: ಓಂ ಲೋಪಾಮುದ್ರಾಯೈ ನಮಃ ಓಂ ಶ್ರೀಕಾವೇರ್ಯೈ ನಮಃ ಓಂ ಅನಂತಗುಣಗಂಭೀರಾಯೈ ನಮಃ ಓಂ ಅರ್ಕಪುಷ್ಕರಸೇವಿತಾಯೈ ನಮಃ ಓಂ ಅಮೃತಸ್ವಾರ್ಥಲೀಲಾಯೈ ನಮಃ ಓಂ ಅಗಸ್ತ್ಯಮುನಿನಾಯಕ್ಕೈ ನಮಃ ಓಂ ಆಶಾಪುಷ್ಕರಸೇವಿತಾಯೈ
1: ಕಾವೇರಿ ಕೆ ಕಿನಾರೆ ಕಿನಾರೆ ಸುನಿಯೇ ಅಖಿಲ ಭಾರತೀಯ ರೂಪಕ ಕಾರ್ಯಕ್ರಮ ಅನುಸಂಧಾನ ಆಲೇಖ ಔರ್ ಪ್ರಸ್ತುತೀಕರಣ ಎಚ್ ವಿ ರಾಮಚಂದ್ರ ರಾವ್. ಧ್ವನಿ ಸಂಯೋಜನ್ ಏವ ಪ್ರಸ್ತುತಿ ಸಹಾಯ್ ಎ ಆರ್ ಗೋಪಾಲ ನಾಯಕ್. ಸುನಿಯೇ ರೂಪಕ್ ಕಾವೇರಿ ಕೆ ಕಿನಾರೆ ಕಿನಾರೆ.
0: ಓಂ ಚಂದ್ರಪುಷ್ಕರ ಮಧ್ಯಸ್ಥಾಯೈ ನಮಃ ಓಂ ಚತುರಾನನ ಪುತ್ರಿಕಾಯೈ ನಮಃ ಓಂ ಚೋಳದೇಶ ಜನೋದ್ಧಾರ ಗ್ರೀಷ್ಮಕಾಲ ಪ್ರವಾಹಿನಿಯೈ ನಮಃ ಓಂ ಚುಂಚುಕ್ಷೇತ್ರ ಸಮಾನೀತ
2: ದಕ್ಷಿಣ ದೇಶ ಮೇ ಕಾವೇರಿ ಪ್ರಸಿದ್ಧ ನಾಮಿ ಹೈ ಕಾವೇರಿ ಬ್ರಹ್ಮಗಿರಿ ಪಹಾಡ್ ಕೆ ನೀಚೆ ಉತ್ಪತ್ತಿ ಹೋತಿ ಹೈ ಕಾವೇರಿ ತುಲಾ ಮಾಸ ಮೇ ಊಪರ್ ಉಗತಿ ಹೈ ಬುಲ್ಬುಲೆ ಊಪರ್ ಆತಿ ಹೈ ಉಸ್ ಸಮಯ ಲಾಖೋ ಯಾತ್ರಿಗಣ ಯಹಾ ಆಕರ್ ಸ್ನಾನ ಕರ್ತೆ ಹೈ ಪೂಜಾ ಕರ್ತೆ ಹೈ ತೀರ್ಥ ಪೀಕರ್ ಚಲೇ ಜಾತೆ
3: ಹೈ. ಮೈನೆ ಭಿ ಸ್ನಾನ ಕಿಯಾ ತೀರ್ಥ ಪಾನ್ ಕಿಯಾ ಪರ್ ಅಬ್ ಮೈ ಯಹಾ ಸೆ ಜಾಊಂಗಾ ತೋ ಇಸ್ ನದಿ ಕೆ ಕಿನಾರೆ ಕಿನಾರೆ ಸಾಗರ್ ಸಂಗಮ ತಕ್ ಜಾಊಂಗಾ.
4: ನಮಸ್ಕಾರ ಶ್ರೀಮಾನ್ ಜಿ.
3: ನಮಸ್ಕಾರ.
4: ಆಪ್ಕೋ ಇಸ್ ಕ್ಷೇತ್ರ ಕಾ ಪರಿಚಯ ಕರಾ ದೂ? ಮೈ ಯಹಾಂ ಕಾ ಅಧಿಕೃತ ಗೈಡ್ ಹೂಂ.
3: ಹಾ, ಮೇರೆ ಸಾಥ್ ಕಾವೇರಿ ನದಿ ಕೆ ಕಿನಾರೆ ಕಿನಾರೆ ಚಲೆಂಗೆ.
4: ಹಾ,
3: ಆಪ್ಕಾ ಪಾರಿಶ್ರಮಿಕ ಮೈ ದೇ ದೂಂಗಾ.
4: ಕ್ಯೋ ನಹೀಂ, ಮುಜ್ಮೇ ತಮಿಳುನಾಡು ಕೆ ಕ್ಷೇತ್ರೋ ಮೇ ಯಾತ್ರಾ ಕರ್ನೆ ಕಿ ಇಚ್ಛಾ ಭಿ ಹೈ.
3: ಅಚ್ಛಾ,
4: ಏಕ್ ಪನ್ ದೋ ಕಾಶ್ ಹೋ ಜಾಯೇಗಾ.
3: ಆಪ್ನೆ ಸುನಾ ಅಷ್ಟೋತ್ತರ ಪೂಜನ್ ಮೇ ಏಕ್ ಅಂಶ ಚೋಳ ದೇಶ.
4: ಚೋಳ ದೇಶ ಕೋ ಜಲ ದ್ವಾರಾ ಉದ್ಧಾರ ಕರ್ ಗ್ರೀಷ್ಮ ಕಾಲ ಮೇ ಭಿ ಪ್ರವಾಹಿತ ಹೋನೆ ವಾಲಿ ನದಿ ಹೈ. ಮಂತ್ರಕಾರ ನೇ ಕಾವೇರಿ ಕಿ ಜೀವನದಾಯಿನಿ ಶಕ್ತಿ ಕೋ ಕುಛ್ ಹೀ ಶಬ್ದೋ ಮೇ ಭರ್ ದಿಯಾ ಹೈ.
3: ಅಚ್ಛಾ,
4: ಚಲಿಯೇ ಆಪ್ಕೋ ಕಾವೇರಿ ಕಿ ಕಹಾನಿ ಸುನಾಯೆಂಗೆ.
3: ಹಾ,
4: ನಮಸ್ತೆ ಬಹನ್ ಜಿ.
5: ನಮಸ್ತೆ.
4: ಆಪ್ ಇನ್ಹೇ ಕಾವೇರಿ ಕಿ ಕಹಾನಿ ಸುನಾಯೆಂಗಿ?
5: ಕ್ಯೂ ನಹೀಂ, ಬ್ರಹ್ಮಾಜಿ ಕೆ ವರದಾನ್ ಸೆ ಉತ್ಪನ್ನ ಕಾವೇರಿ ರಾಜಾ ಕವೇರ್ ಕಿ ಪಾಲಿತ ಪುತ್ರಿ ಥಿ. ಉನ್ಹೇ ಋಷಿ ಪ್ರವರ್ ಅಗಸ್ತ್ಯ ಕೋ ವಿವಾಹ ಮೇ ದೇತೆ ಸಮಯ ರಾಜಾ ನೇ ಅನುಶಾಸನ್ ರಖಾ.
6: ಆಪ್ ಮೇರಿ ಪುತ್ರಿ ಕೋ ಛೋಡ್ಕರ್ ಕಭಿ ದೂರ್ ನಾ ಹೋ. ಆಪ್ ಇಸ್ ಅನುಶಾಸನ್ ಕೋ ತೋಡೆಂಗೆ ತೋ ಕಾವೇರಿ ಆಪ್ಕೋ ಛೋಡ್ ದೇಗಿ.
3: ತೋ ಅಗಸ್ತ್ಯ ನೇ ಅನುಶಾಸನ್ ತೋಡಾ ಹೋಗಾ?
5: ಹಾ, ವಿವಶತಾ ಮೇ ಏಕ್ ಬಾರ್ ವೇ ವೇದ ಶಾಸ್ತ್ರೋ ಕೆ ಶಾಸ್ತ್ರಾರ್ಥ ಮೇ ಇತನೆ ಮಗ್ನ ಹೋ ಗಯೆ ಕಿ ಕಾವೇರಿ ಕಾ ವಿಸ್ಮರಣ ಸಾ ಹೋ ಗಯಾ. ಜಬ್ ವೇ ಘರ್ ಆಯೆ ವಹ ನಹೀಂ ಥಿ. ಉಸ್ನೆ ತಲ್ಕಾವೀರಿ ಕೆ ಇಸ್ ಕುಂಡ ಮೇ ದೇಹಾಂತ ಕರ್ ಲಿಯಾ ಥಾ.
3: ಅಗಸ್ತ್ಯ ಜಿ ಬಡೆ ವ್ಯಥಿತ ಹೋಯೆ ಹೋಂಗೆ?
5: ಹಾ, ವೇ ವ್ಯಥಿತ ಹೋಕರ್ ಜಹಾಂ ತಹಾಂ ಭಟಕ್ತೆ ರಹೆ. ಫಿರ್ ಇಸ್ ಜಲಕುಂಡ ಪರ್ ಆಕರ್ ಉನ್ಹೇ ಪತಾ ಲಗಾ ಕಿ ಕಾವೇರಿ ಯಹಾಂ ಪರ್ ಜಲ್ಮಗ್ನ ಹೈ.
3: ಅಚ್ಛಾ,
5: ಉನ್ಹೋನೆ ಕಾವೇರಿ ಸೆ ಬಡಾ ಅನುನಯ ಕಿಯಾ.
3: ಜಿಸ್ಕಾ ದೇಹಾಂತ ಹೋ ಜಾಯೆ ವೋ ಫಿರ್ ಲೋಟ್ತೆ ಕೈಸೆ?
5: ಯಹ ಋಷಿ ಕಾ ಪ್ರಭಾವ ಥಾ ಔರ್ ಕಾವೇರಿ ಕಿ ಶಕ್ತಿ ಥಿ. ಉಸ್ಕಾ ಅರ್ಧ ಭಾಗ ಲೋಪಾಮುದ್ರಾ ಕೆ ರೂಪ ಮೇ ಅಗಸ್ತ್ಯ ಜಿ ಕೋ ಮಿಲಾ. ಶೇಷ ಅರ್ಧ ಭಾಗ ಪ್ರತಿ ವರ್ಷ ತುಲಾ ಸಂಕ್ರಮಣ ಕೆ ಅವಸರ ಪರ್ ಯಾನೆ ಅಕ್ಟೋಬರ್ 17 ತಾರೀಖ ಕೋ ನದಿ ಕೆ ರೂಪ ಮೇ ಯಹಾಂ ಸೆ ನಿಕಲ್ ಕರ್ ಕರ್ನಾಟಕ ಔರ್ ತಮಿಳುನಾಡು ಕೋ ಜೀವನ ಧಾರಾ ಪ್ರದಾನ ಕರ್ತಾ ಹೈ.
4: ಆಪ್ಕಾ ಬಹುತ್ ಬಹುತ್ ಧನ್ಯವಾದ್. ಯಾತ್ರಿ ಜಿ ಆಗೇ ಬಡೆ
3: ಕಹಾ
4: ಯಾನ್ ಸೆ ಬ್ರಹ್ಮಗಿರಿ ತ ಕಾವೇರಿ ಗುಹ್ಯ ವಾಹಿನಿ ಹೈ.
3: ಹಾಂ,
4: ಯಾನೆ ಛಿಪ್ಕರ್ ಬಹತಿ ಹೈ.
3: ಅಚ್ಛಾ ಅಚ್ಛಾ,
4: ವಾಹನ್ ಸೆ ಬಹ ನಿಕಲ್ತಿ ಹೈ. ಬ್ರಹ್ಮಗಿರಿ ಮೇ ಭೃಗುಂಡ ಮಹರ್ಷಿ ಸ್ಥಾಪಿತ ಬ್ರಹ್ಮ ವಿಷ್ಣು ಔರ್ ಶಿವ ಕೆ ಮಂದಿರ ಹೈ.
3: ಅಚ್ಛಾ,
4: ಫಿರ್ ಹಮ್ ವಾಹನ್ ಸೆ ಕೃಷ್ಣ ರಾಜ ಸಾಗರ್ ವೃಂದಾವನ್ ಚಲೆಂಗೆ.
3: ಅಚ್ಛಾ ಚಲೆ.
4: ಯೇ ಹೈ ಕೃಷ್ಣ ರಾಜ ಸಾಗರ್. ಯಹಾಂ ಆಪ್ಕೋ ದೋ ವ್ಯಕ್ತಿಯನ್ ಸೆ ಮಿಲಾಯೆಂಗೆ. ಮಿಲಿಯೇ ಇನ್ಸೆ. ಇನ್ಕಾ ಶುಭ ನಾಮ ಹೈ ಶ್ರೀ ಕೃಷ್ಣ. ಯೇ ಯಹಾಂ ಕೆ ಮುಖ್ಯ ಅಭಿಯಂತ ಹೈ.
3: ನಮಸ್ಕಾರ.
7: ಈ ನದಿಗೆ ಲಕ್ಷ್ಮಣ ತೀರ್ಥ ಮತ್ತು ಹೇಮಾವತಿ ನದಿಗಳು ಸೇರುವ ಸಂಗಮದ ಕೆಳ
8: ಲಕ್ಷ್ಮಣ ತೀರ್ಥ ಅವರ ಹೇಮಾವತಿ ಕೆ ಸಂಗಮ ಸ್ಥಾನ ಪರ್ ಸರ್ ಎಂ ವಿಶ್ವೇಶ್ವರಯ್ಯ ಜಿ ಕಿ ಯೋಜನಾ ಕೆ ಅನುಸಾರ 1931 ಮೇ ಬಾಂಧ ಬನಾಯಾ ಗಯಾ. ಯಹ ಮೈಸೂರು ಶಹರ್ ಸೆ 20 ಕಿಲೋಮೀಟರ್ ದೂರ ಪರ್ ಹೈ. ಇಸ್ ಬಾಂಧ ಕಾ ಜಲಾನಯನ ಪ್ರದೇಶ 10,619 ಕಿಲೋಮೀಟರ್ ಹೈ. ಯಹಾಂ ಸೆ ಸಬ್ಸೆ ಅಧಿಕ ಜಲ ನಿಕಾಸ ಕಾ ಗಾತ್ರ 2,90,000 ಕ್ಯೂಸೆಕ್ಸ್ ಹೈ. ಇಸ್ ಬಾಂಧ ಕಾ ಜಲ ಗ್ರಹಣ ಸಾಮರ್ಥ್ಯ 48.335 TMC ಹೋಗಾ. ಸಿಂಚಾಯಿ ಕೆ ಲಿಯೆ ಬಾಯಿ ಓರ್ ವಿಶ್ವೇಶ್ವರಯ್ಯ ನಹರ್ ಹೈ ಔರ್ ದಾಯಿ ಓರ್ ದೇವರಾಜ ಅರಸ್ ನಹರ್ ಹೈ. कृषि का क्षेत्र आजकल 196,000 एकड़ तक विस्तृत हो गया है। इस नहर के जल से श्रीरंगपट्टन, पांडवपुर, मंड्या, नागमंगल, हेगड़े देवनकोटे, मैसूर और तिरुमकुडलु नरसीपुर तालुक के किसान धान, ऊख आदि की कृषि करते हैं।
3: कितना सुंदर स्थान है, यहाँ का उद्यान भी बहुत सुंदर है।
4: आप यहाँ के फौरों को और बिजली के वर्णमय कांति को देखकर चौंधिया जाएंगे।
3: अच्छा,
4: हर इतवार को और छुट्टी के दिनों में संगीत की लहरों के साथ फवारों का जल नृत्य करता है। चलिए, फवारों का संगीत नृत्य शुरू हो गया। इनसे मिलिए, ये हैं श्री रामू, बागवानी विभाग के एक अधिकारी हैं। इस उद्यान में इन्होंने 12 साल सेवा की है।
3: नमस्कार श्री रामू जी, आप वृंदावन के फूल पौधों के बारे में कुछ बताएंगे?
9: आ गार्डन के तकनते फाउंटेन से कुटरो।
8: इस उद्यान के योग्य फव्वारे बनाए गए, बिजली की व्यवस्था की गई, बत्तियां लगाई गई, प्रकाश व्यवस्था हुई। इन तीनों का संयोजन यहाँ स्वर्ग सा दृश्य प्रस्तुत करता है। इसके बगल में फलों का एक बगीचा भी है। लगता है कि यहाँ आने वालों को ऐसे फल खाने को प्रोत्साहित करना ही इसका उद्देश्य था। कावेरी के तीर पर फलों के इस बगीचे को बनाने का उद्देश्य, मुझे लगता है कि इसके पके फल पानी में गिरे, उसके बीच बहकर तीर प्रदेश के खेतों में पहुंचे और वहाँ फलों के और नारियल के पौधे उगे।
3: कृष्ण राज सागर और वृंदावन देखकर मुग्ध हो गया।

ಯೋಗ ವಸಿಷ್ಠ ರಾಮಾಯಣ. ಯೋಗ ವಸಿಷ್ಠ ರಾಮಾಯಣ ನಿರ್ವಾಣ ಪ್ರಕರಣ ಉತ್ತರಾರ್ಧನ ಏಕಾಶೀಮಾ ಅಧ್ಯಾಯಮಾ ಕಾಲರಾತ್ರಿ ಅನೆ ಅನ ರೋಮಾಂಚಕ ನೃತ್ಯನು ವರ್ಣನ ಮಳಿಯಾವೆ. ಮಹರ್ಷಿ ವಸಿಷ್ಠೆ ಸಮಾಧಿಮ ಭಗವಾನ್ ರುದ್ರ ಸಾಥೆ ಕಾಲರಾತ್ರಿ ದೇವಿಯನು ಅತೀವ ಭೀಷಣ ನೃತ್ಯನು ದರ್ಶನ ಕರ್ಯು ಅನೆ ಪಶಿ ತೆನು ವರ್ಣನ ಭಗವಾನ್ ರಾಮಚಂದ್ರ ಸ್ವಾಮಿ ಕರ್ಯು.